0: ಸಮಗ್ರತಾಯ ದೃಢ ವಿಕಾಸಾಯ ಸಹಭಾಗಿ ಭವಿತುಂ ಭಾರತಸ್ಯ ಪ್ರತಿಬದ್ಧತಾಂ ಪ್ರಕಟಿತವತೀತಿ ಸಹ ಇತ್ಯಪಿ ಅವದತ್ ಯತ್ ಸಚಿವಃ ಫಿಲಿಸ್ತೀನ ದೇಶಸ್ಯ ಜನಾನಾಂ ಸ್ವಾಸ್ಥ್ಯಸ್ಯ ಅವಶ್ಯಕತಾಯೈ ಜೀವನ ರಕ್ಷಕ ಔಷಧಾನ್ಯಪಿ ಸಮರ್ಪಿತವತೀತಿ. ಸೂಚನಾ ಪ್ರೌದ್ಯೋಗಿಕಿ ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ಚಲ ದೂರವಾಣಿ ನಿರ್ಮಾಣ ಯೋಜನಾಯಾಃ MPMS ಇತ್ಯಸ್ಯಾಃ ಉದ್ಘಾಟನಂ ಅಕರೋತ್. ಕೇಂದ್ರೀಯ ಮಂತ್ರಿಮಂಡಲೇನ ಗತಮಾಸೆ ಪಂಚಶತೋತ್ತರ ದ್ವಿಷಷ್ಟಿ ಸಹಸ್ರ ಕೋಟಿ ರೂಪ್ಯಕಾಣಾಂ ವ್ಯಯ ವಿನಿಯೋಗೇನ ಸಹ ಏಷಾ ಯೋಜನಾ ಅಂಗೀಕೃತ ಆಸೀತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಪಶ್ಚಿಮ ಬಂಗಾಲಸ್ಯ ಸಿಲಿಗುಡಿನಗರೆ ಸಶಸ್ತ್ರ ಸೀಮಾಬಲಸ್ಯ ಮುಖ್ಯಾಲಯೆ ಪ್ರಾಯಃ 970 ಕೋಟಿ ರೂಪ್ಯಕಾಣಾಂ ಅನೇಕಾನಾಂ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಸಮಾರೋಹಾನಂತರಂ ಕಾರ್ಮಿಕಾನ್ ಸಂಬೋಧಯನ್ ಗೃಹಮಂತ್ರಿ ಅವದತ್ ಯತ್ ಯದಾ ಭಾಜಪ ಸರ್ವಕಾರಃ ಕೇಂದ್ರೇ ಸತ್ತಾಂ ಪ್ರಾಪ್ನೋತ್ ಸೀಮಾ ಸುರಕ್ಷಾರ್ಥಂ ಉತ್ತರದಾಯಿನಾಂ ಕರ್ಮಚಾರಿಣಾಂ ಕಲ್ಯಾಣಾಯ ಸರ್ವೋಚ್ಚ ಪ್ರಾಥಮಿಕತಾ ತದಾ ದತ್ತಾಸ್ತೀತಿ. ಸಹ ಅಧೋರೇಖಿತವಾನ್ ಯತ್ SSB ಇತಿ ಬಲಂ ನೇಪಾಲ ಭೂಟಾನ ಇತ್ಯಾದಿ ದೇಶೈಸ್ಸಹ ಮುಕ್ತ ಸೀಮಾಯಾಃ ರಕ್ಷಣಸ್ಯ ಸಮಾಹನಪೂರ್ಣಂ ಕಾರ್ಯಂ ನಿರ್ವಹತೀತಿ. ಏತತ್ ಕಠಿಣತಮೇಸು ಕರ್ತವ್ಯಸು ಅನ್ಯತಮಂ ಇತಿ ಸಹ ಉಕ್ತವಾನ್. ಅಪಿ ಚ ಸಹ ಉಲ್ಲಿಖತ್ ಯತ್ ಸಿಲಿಗುಡಿ ಮಾರ್ಗಸ್ಯ ಮಹತ್ವಂ ಅವಗಂತುಂ ಕೇಂದ್ರ ಸರ್ವಕಾರೇಣ ಅಸ್ಮಿನ್ ಪ್ರದೇಶೇ ನಿರೀಕ್ಷಣಂ ಪ್ರವರ್ಧಿತಂ ಅಸ್ತಿತಿ.
1: ಸರ್ಕಾರ ಕೆ ಗಠನ್ ಕೆ 45 ದಿನ ಕೆ ಭೀತರ 1129 ಏಕಡ್ ಭೂಮಿ BSF ಔರ್ SSB ಕೆ ಲಿಯೆ ಶುಭೇಂದು ಜಿ ನೆ ದೇ ದಿಯಾ. ಕುಚ್ 29 ಏಕಡ್ ಬಾಕಿ ಬಚಾ ಹೈ. ಮಿತ್ರೋ ಯೆ ತತ್ಪರತಾ ಜೋ ಹೈ ವೋ ಭಾರತೀಯ ಜನತಾ ಪಾರ್ಟಿ ಕೆ ಮುಖ್ಯಮಂತ್ರಿ ನಾತೆ ನಹೀ ಹೈ. ಉನ್ಕೊ ಮಾಲೂಮ್ ಹೈ ಜಬ್ ತಕ್ ಘುಸ್ಪೇಟ್ ನಹೀ ರೋಕ್ತಿ ನಾ ಪಶ್ಚಿಮ ಬಂಗಾಲ ಸುರಕ್ಷಿತ ರಹ ಸಕ್ತಾ ಹೈ ನಾ ಭಾರತ ಸುರಕ್ಷಿತ ರಹ ಸಕ್ತಾ ಹೈ. ಔರ್ ಘುಸ್ಪೇಟ್ ರೋಕ್ನೆ ಕಿ ಪೂರ್ವ ಶರತ್ ಹೈ ಕಿ ಸೀಮಾ ಕೋ ಪೂರಾ ಬನಾ ಸೀಮಾ ಪರ್ ಬಾಡ್ ಕೋ ಪೂರಾ ಲಗಾ ದಿಯಾ ಜಾಯೆ.
0: ಪ್ರಿಯಾ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ದೂರಸಂಚಾರ ಸೂಚನಾ ಸಂಚಾರ ತಂತ್ರಜ್ಞಾನ ಕ್ಷೇತ್ರಾದಿಷು ಸಹಕಾರಂ ಪ್ರಗಾಢೀಕರ್ತುಂ ಭಾರತ ಬ್ರಾಜಿಲ ದೇಶೌ ಸಹಮತಿ ಪತ್ರೇಷು ಹಸ್ತಾಕ್ಷರಾಣಿ ಅಕುರುತಾಂ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ದೂರಸಂಚಾರ ವಿಭಾಗಃ ಅವದತ್ ಯತ್ ಏಷಾ ಸಂಧಿಃ ಡಿಜಿಟಲ್ ನವಾನ್ವೇಷಣಸ್ಯ ಪ್ರಗತ್ಯಾ ಸಹ ಡಿಜಿಟಲ್ ಆಧಾರಿಕ ಸಂರಚನಾಯಾಃ ಸುದೃಢೀಕರಣಂಚ ಕರಿಷ್ಯತೀತಿ. ಉದಯೋನ್ಮುಖ ಪ್ರೌದ್ಯೋಗಿಕೀನಾಂ ಸಹಕಾರಂಚ ವರ್ಧಯಿಷ್ಯತ್ಯಪಿ. ಪುಣೆ ನಗರೆ ಆಯೋಜಿತಸ್ಯ ದ್ವಾದಶ ಬ್ರಿಕ್ಸ್ ಸಂಪ್ರೇಷಣ ಮಂತ್ರಿಣಾಂ ಸಭಾಂ ನಿಕಷಾ ಕೇಂದ್ರೀಯ ಸಂಪ್ರೇಷಣ ಮಂತ್ರಿಣಾ ಜ್ಯೋತಿರಾದಿತ್ಯ ಮಾಧವ್ ಸಿಂಧಿಯಾ ಇತ್ಯನೇನ ಬ್ರಾಜಿಲ ದೇಶಸ್ಯ ಸಂಪ್ರೇಷಣ ಮಂತ್ರಿಣಾ ಫೆಡ್ರಿಕೋ ಡಿ ಸಿಕ್ವಿರಾ ಫಿಲ್ಹೋ ವರ್ಯೇಣ ಚ ಸಂಧಿಪತ್ರೇಷು ಹಸ್ತಾಕ್ಷರಾಣಿ ಕೃತಾನಿ. ಆಯೋಜನಸ್ಯಾಸ್ಯ ಅಧ್ಯಕ್ಷಃ ಕೇಂದ್ರೀಯ ಸಂಪ್ರೇಷಣ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ವಸ್ಯ ಪ್ರಾರಂಭಿಕ ಭಾಷಣೆ ಭಾರತಸ್ಯ ಭವಿಷ್ಯಸ್ಯ ವಿಷಯೆ ದೃಢಂ ದೃಷ್ಟಿಂ ನಿರೂಪಯನ್ ಉಕ್ತವಾನ್ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಯಸ್ಯ ಡಿಜಿಟಲ್ ಇಂಡಿಯಾ ಇತ್ಯಭಿಯಾನಂ ಪ್ರತಿ ಪ್ರತಿಬದ್ಧತಯಾ ಮಾರ್ಗದರ್ಶಿತಂ ಸ್ಥಿತಿಸ್ಥಾಪಕಂ ವಿಶ್ವಸನೀಯಂ ನವಾನ್ವೇಷಣಂ ಸಶಕ್ತಿಭೂತಂ ಸರ್ವಸಮಾವೇಶಯುತಂಚ ಭವತೀತಿ ಭಾರತಸ್ಯ ದೃಷ್ಟಿಕೋನಂ ಅಧೋರೇಖಿತವಾನ್.
2: Over the past decade, BRICS has emerged.
3: पिछले एक दशक में ब्रिक्स उभरती हुई अर्थव्यवस्थाओं के बीच सहयोग के एक प्रमुख मंच के रूप में उभरा है, जो लगभग आधी मानवता और प्रतिभा तथा नवाचार के अपार भंडार का प्रतिनिधित्व करता है. अब हमारा ध्यान संस्थाओं के निर्माण से आगे बढ़कर सहयोगात्मक पहलों को लागू करने की ओर विकसित होना चाहिए.
2: Implementing collaborative initiatives.
0: ಇರಾನ್ ದೇಶಸ್ಯ ವಿದೇಶಮಂತ್ರಿ ಶ್ರೀ ಅಬ್ಬಾಸ್ ಅರಾಗಚಿ ಇತ್ಯೇಷಃ ಸ್ವದೇಶಂ ವಿರುದ್ಧ ದತ್ತಾನ್ ಆರ್ಥಿಕ ಪ್ರತಿಬಂಧಾನ್ ನಿರಾಕುರ್ವನ್ ಉಕ್ತವಾನ್ ಯತ್ ಏತಾದೃಶ್ಯಃ ವಿಫಲ ನೀತಯಃ ಇರಾನ್ ಜನೇಷು ಅಧಿಕಾಂ ಶತ್ರುತಾಂ ಜನಯಿಷ್ಯಂತೀತಿ ಅಧಿಕಾಂ ವಿಫಲತಾಂ ಅಪಿ ಆನಯಿಷ್ಯಂತೀತಿ ಚ. ಅರಾಗಚಿ ಇತ್ಯಸ್ಯ ಇಮಾಂ ಟಿಪ್ಪಣಿಂ ಟ್ರಂಪೇನ ಇರಾನ್ ವಿರುದ್ಧಂ ಕಠೋರ ಆರ್ಥಿಕ ಪದಕ್ಷೇಪೋತ್ಥಾಪನ ರೂಪೇಣ ಸ್ವೀಕೃತಂ. सर्वोच्च न्यायालयेन अद्य स्वस्य 25-अधिक-2000तमवर्षस्य मे मासिक निर्णये परिवर्तनं कृत्वा प्रवेशस्तरीय न्यायिक सेवा परीक्षासु